ಬಡೆ ಬಡೆ ಅಹಂಕಾರಿಯ ನಾನಕ ಗರ್ಭಗಲೇ ಅಷ್ಟಪದಿ ಜಿಸ್ಕೆ ಅಂತರ ರಾಜಭಿಮಾನ ಸೋ ನರಕ ಪಾತಿ ಹೋವತ್ ಸ್ವಾನ ಜೋ ಜಾನೆ ಮೇ ಜೋ ಬನವಂತ ಸೋ ಹೋವತ್ ಬಿಷ್ಟಾ ಕಾ ಜಂತ ಆಪಸ ಕೋ ಕರ್ಮವಂತ ಕಹಾವೇ ಜನ್ಮ ಮರೇ ಭೋಜೋನ್ ಪರಮಾವೇ ತನ್ ಪೂಮಕಾ ಜೋ ಕರೇ ಗುಮಾನ ಸೋ ಮೂರ್ಖ ಅಂಧಾ ಅಗ್ಯಾನ ಕರ್ ಕಿರ್ಪಾ ಜಿಸ್ಕೆ ಹೃದಯ ಗರೀಬಿ ವಸಾವೇ ನಾನಕ ಇಹಾ ಮುಕ್ತ ಆಗೇ ಸುಖ ಪಾವೇ ತನ್ವಂತಾ ಹೋಯ ಕರ ಗರ್ಭಾವೇ ತೃಣ ಸಮಾನ ಕಚ ಸಂಗ ನ ಜಾವೇ ಬೋ ಲಸ್ಕರ ಮಾನಖ ಉಪರ ಕರೇ ಆಸ ಪಲ ಪೀತರ ತಾಕಾ ಹೋಯ ವಿನಾಶ ಸಬ್ದೇ ಆಪ ಜಾನೆ ಬಲವಂತ ಖಿನ ಮೈ ಹೋಯ ಜಾಯ ಪಸಮಂತ ಕಿಸೇ ನಾ ಬದಾಯ ಆಪ ಅಹಂಕಾರೀ ಧರ್ಮರಾಯೇ ತಿಸ್ ಕರೇ ಖುವಾರಿ ಗುರು ಪ್ರಸಾದ ಜಾಕಾ ಮಿಟೇ ಅಭಿಮಾನ ಸೋಜನ ನಾನಕ ದರ್ಗೇ ಪರವಾನ ಕೋಟ ಕರ್ಮ ಕರೇ ಹೋತಾರೇ ಸರ್ಮ ಪಾವೇ ಸಗಲೇ ವಿರುಧಾರೇ ಅನಕ ತಪಸ್ಯಾ ಕರೇ ಅಹಂಕಾರ ನರ್ಕ ಸುರ್ಗ ಫಿರ್ ಫಿರ್ ಅವತಾರ ಅನಕ ಜತನ ಕರ ಆತ್ಮ ನೈ ಧರ್ವೇ ಹರ ದರ್ಗೇ ಕೋ ಕೈಸೇ ಗವೇ ಆಪಸ ಕೋ ಜೋ ಪಲಾ ಕಹಾವೇ ತಿಸೇ ಪಲಾಯಿ ನಿಕ್ಟ ನ ಆವೇ ಸರ್ವ ಕೀ ರೇನ ಜಾಕಾ ಮನ ಹೋಯೇ ಕಹ ನಾನಕ ತಾಕಿ ನಿರ್ಮಲ ಸೋಯೇ ಜಬ ಲಗ ಜಾನೆ ಮುಜತೇ ಕಛ ಹೋಯೇ ತಬ ಇಸ್ಕೋ ಸುಖ ನಾ ಹೀ ಕೋಯೇ ಜಬೇ ಜಾನೆ ಮೈ ಕಿಚ್ ಕರ್ತಾ ತಬ ಲಗ ಗರ್ಭ ಜೋನ್ ಮೈ ಫಿರ್ತಾ ಜಬ ತಾರೇ ಕೋ ಬೈರಿ ಮೀತ ತಬ ಲಗ ನೇಚರ ನಾ ಹೀ ಚೀತ ಜಬ ಲಗ ಮೋ ಮಗನ ಸಂಗ ಮಾಯೇ ತಬ ಲಗ ಧರ್ಮ ರಾಯೇ ದೇಸ ಜಾಯೇ ಪ್ರಭ ಕೇ ಪಾತೇ ಬಂಧನ ಟೂಟೇ ಗುರು ಪ್ರಸಾದ ನಾನಕ ಹೋ ಛೂಟೇ ಸಹಸ ಕಟೇ ಲಖ ಕೋ ಉಠತಾವೇ ತೃಪ್ತ ನ ಆವೇ ಮಾಯಾ ಪಾಛೇ ಪಾವೇ ಅನಕ ಭೋಗ ಭಿಖ್ಯಾ ಕೇ ಕರೇ ನಹ ತೃಪ್ತಾವೇ ಖಪ ಖಪ ಮರೇ ಬಿನಾ ಸಂತೋಖ ನಹೀ ಕೋ ರಾಜೇ ಸುಪನ ಮನೋರಥ ಬಿರ್ಥೇ ಸಬ ಕಾಜೇ ನಾಮ ರಂಗ ಸರ್ವ ಸುಖ ಹೋಯೇ ಬಡ ಪಾಗಿ ಕಿಸೇ ಪ್ರಾಪ್ತ ಹೋಯ ಕರ್ಣ ಕರಾವನ ಆಪೇ ಆಪ ಸದಾ ಸದಾ ನಾನಕ ಹರ ಜಾಪ ಕರ್ಣ ಕರಾವನ ಕರ್ನೇ ಹಾರ ಇಸ್ಕೇ ಹಾಥ ಕಹಾ ವಿಚಾರ ಜೈಸೀ ದಿಷ್ಟ ಕರೇ ತೈಸಾ ಹೋಯೇ ಆಪೇ ಆಪ ಆಪ ಪರ ಸೋಯ ಜೋ ಕಿಚ ಕೀನೋ ಸೋ ಅಪನೇ ರಂಗ ಸಬ ತೇ ದೂರ ಸಬ ಕೈ ಸಂಗ ಬೂಜೇ ದೇಖೇ ಕರೇ ವಿವೇಕ ಆಪೇ ಏಕ ಆಪೇ ಅನೇಕ ಮರೇ ನ ಬಿನ್ಸೇ ಆವೇ ನ ಜಾಯೇ ನಾನಕ ಸದ ಹೀ ರಹ್ಯಾ ಸಮಾಯ ಆಪ ಉಪದೇಶ ಸಮಜೇ ಆಪ ಆಪೇ ರಚಿಯಾ ಸಬ ಕೈ ಸಾಥ ಆಪ ಕೀನೋ ಆಪನ ವಿಸ್ತಾರ ಸಬ ಕಚ ಉಸ್ತಾ ಓ ಕರ್ನೇ ಹಾರ ಉಸ್ತೇ ಪಿನ್ ಕಹೋ ಕಿಚ ಹೋಯೇ ಥಾನ ಥನಂತರ ಏಕ ಸೋಯ ಅಪನೇ ಚಲತ ಆಪ ಕರ್ನೇ ಹಾರ ಕೌತಕ ಕರೇ ರಂಗ ಆಪಾರ ಮನ ಮೈ ಆಪ ಮನ ಅಪನೇ ಮಾಹೇ ನಾನಕ ಕೀಮತ ಕಹನ ನ ಜಾಯ ಸತ್ ಸತ್ ಸತ್ ಪ್ರಭು ಸ್ವಾಮಿ ಗುರು ಪ್ರಸಾದ ಕಿನೇ ವಖ್ಯಾನಿ ಸಚ್ ಸಚ್ ಸಚ್ ಸಬ ಕೀನಾ ಕೋಟ ಮದೇ ಕಿನೇ ಬಿಲ್ ರಹ ಚೀನಾ ಪಲಾ ಪಲಾ ಪಲಾ ತೇರಾ ರೂಪ ಅತ ಸುಂದರ ಅಪಾರೇ ಅನೂಪ ನಿರ್ಮಲ ನಿರ್ಮಲ ನಿರ್ಮಲ ತೇರಿ ಬಾಣ